0: ಸುರ್ತಿ ಸೇವಕೆತೆ ನಾನು ಕಾಂತನ ಅಂತ ತೇ ನಾದ ವಿನೋದ ಕೋಡ ಆನಂದ
1: ರೂಪ
0: ತೇ ಕಾಡ ಕಡಗೇ ಬಹುತ ಅನೂಪ ಪಿಛೇ ಪಸ್ತಾಯೇ
1: ಕಡಿಯೇ ಸುರತ ಮತ್ ಮನ ಬುದ್ಧ
0: ಜಿಥೇ ಕಡಗೇ ಸುರಾಸ